ಶ್ರೀಮನ್ ಮಹಾರಾಜ ರಾಜೇಶ್ವರಿ ಶಾಂಭವಿ ಶಂಕರಿ ಶಾರದಾಂಬ ಸರೋಜಾಕ್ಷಿವೆ ಶಾಕಿನಿ ಡಾಕಿನಿ ಸಿಂಪುರಾಣಿ ಮಹಾವೀಲಜ್ವಾಲೋಜ್ವರಿ ಕೋಟಿ ಸೂರ್ಯಪ್ರಕಾಶಿನಿ ಮದಿನ್ನೀದಿ ವೃತ್ತಾಂತಮಲ್ಮೀರ ಪೂದಂಡ ಕಾದಂಡ ಕಂಬೊಕ್ಕಣ.

ಭಾರತಿ ದೇಗೈ ಕೊಮ್ಮ ಜನನಿರೋ ಆದಿಶಕ್ತಿ ಒಮ್ಮ ಗುಣಕದಾಂಬ ಸೇರದಾಂಬ ಭಾರತಿ ದೇಗೈ ಕೊಮ್ಮ ತ್ರಿಪುರ ಧನುಜಹಾರಿ ಪಾಪಹರಾರಿ ತ್ರಿಪುರ ಧನುಜಹಾರಿ ಪಾಪಹರಾರಿ ಓಂಕಾರ ರೂಪಿಣಿ ಜಗಜ್ಜನನಿ ದೇವಿ ಹಾರತಿ ದೇಗೈ ಕೊಮ್ಮ ಜನನಿರೋ ಆದಿಶಕ್ತಿ ಒಮ್ಮ ಗುಣಕದಾಂಬ ಸೇರದಾಂಬ ಹಾರತಿ ದೇಗೈ ಕೊಮ್ಮ ಶಿವನಿ ಪಟ್ಟ ಪುರಾಣಿ ಶರಣು ಶ್ರೀ ಶಂಕರಿ ಶಿವನಿ ಪಟ್ಟ ಪುರಾಣಿ ಶರಣು ಶ್ರೀ ಶಂಕರಿ ಕೈಲಾಸ ಗಿರಿಲಾಲೋ ವಿಹರಿಂಚು ತಲ್ಲಿ ಹಾರತಿ ದೇಗೈ ಕೊಮ್ಮ ಜನನಿರೋ ಆದಿಶಕ್ತಿ ಒಮ್ಮ ಗುಣಕದಾಂಬ ಸೇರದಾಂಬ ಹಾರತಿ ದೇಗೈ ಕೊಮ್ಮ ಐದವತನಮಿಚ್ಚೇ ಅತಿವವು ನೀವಮ್ಮ ಐದವತನಮಿಚ್ಚೇ ಅತಿವವು ನೀವಮ್ಮ ಜಗಮೋಲೆಲೆಡು ರಾಣಿ ಜಯ ಮಂಗಲ ಗೌರಿ ಹಾರತಿ ದೇಗೈ ಕೊಮ್ಮ ಜನನಿರೋ ಆದಿಶಕ್ತಿ ಒಮ್ಮ ಗುಣಕದಾಂಬ ಸೇರದಾಂಬ ಹಾರತಿ ದೇ